ತಾಯಿ ನಾನಕಲ್ಲಿ ಕೈ ಮಂಗಿಯ ಔತ ಗಿಣಿಯಿಂದ ಜಾಯಿ ಮಹಲ್ಲಾ ಪಹಲಾ ಪೌ ಪುಯಿ ಪವಿತ್ರ ಪಾಣಿ ಸತ್ ಸಂತೋಖ ಬಲೇದ ಹಲ ಹಲೇ ಮೀ ಹಾಲೀ ಚೇತ ಚೇತಾ ವತ್ತರ ವಕ್ತ ಸಂಯೋಗ ನಾ

ಸ್ಯಾಮಂ ಆಶ್ಚರ್ಯ ರೂಪಂ ರಹಂತ ಜನ್ಮಂ ನೇತ ನೇತ ಕಥಂತ ಬೇದಾ ಊಚ ಮೂಚ ಅಪಾರ್ಗವಿಂದ ಬಸಂತ ಸಾಧರಿಧ್ಯಂ ಅಚ್ಯುತ ಭಜಂತ ನಾನಕ ಬಡಭಾಗೀ ಹೈ ಉದಯಾನ ಬಸನಂ ಸಂಸಾರಂ ಸನಬಂಧಿ ಸ್ವಾನ ಸ್ಯಾಲ ಖರ ಹೈ ಬಿಕಮ ಸ್ಥಾನ ಮನ ಮೋಹ ಮದ್ನ ಮಹಾ ಅಸಾಧ ಪಂಚ ತಸ್ಕರ ಹೈ ಹೀತಮೋ ಭಯ ಪರಮ ಭ್ರಮಣ ಅಹಂ ಫಾಸ ತೀಕ್ಷಣ ಕಠಿಣ ಹೈ ಪಾವಕ ತೋ ಅಸಾಧ ಘೋರಂ ಅಗಮ ತೀರ ನಹ ಲಂಘನ ಹೈ ಭಜ ಸಾಧ ಸಂಗ ಗೋಪಾಲ ನಾನಕ ಹರ ಚರಣ ಸರಣ ಉದ್ರಹಂ ಕಿರ್ಪಾ ಕಿರ್ಪಾ ಕ್ರಂತ ಗೋವಿಂದ ಗೋಪಾಲ ಹೈ ಸಗಲ ಅಹಂ ರೋಗ ಖಂಡನ ಹೈ.